लियो दोराबा लान किंगवा दोराबा बाड़िया लाए दाता अंज करवा एकना दोराबा दुरोबा सुवा चूरा मुकर नाना काई चा बाड़िया लाएवा जड़नी करानवा सुमनी सुमान लावारो कारो नीला मानावारो पुरो बंडिया लेनु किंगवा यानी करानवा ಗುಂಬಲ್ ಗನಂಗಾದ್ರ ಕೈ ಗನ ಚಿನ್ನ ಮಾಕಲೋಲೆ ನಿನ್ನಲ್ಲಿಯೋ ಲಕ್ಷಿನಿ ದಲಾರಿ ಅಸೆ ಅಸುವಾನಿ ಅಗೋಯಲ್ಲಿಯ ನನಕುಲೆ ಚಮ್ಮು ಕೊನ್ನಸೆ ಅಸುವಾನಿ ಅಗೋಯಲ್ಲಿಯನ್ನಲ್ಲಿಯೋ ಯಾರಾಲೆ ನೀ ಅಸ್ಕೆ ಅಬ್ಬಾ ಗೋಯ ಮೀರಂ ಗುಲ್ಯ ಉಸ್ಮಾನ್ ಗೋಯ ಮೀರಂ ಗುಲ್ಯ ಸಣ್ಣ ಗೋಯ ಮೀರಂ ಗುಲ್ಯ ಕುರುಕುಲಾನಿ ನಂಗಾರೋ ಲೆಂಗ ಮಾರಂ ಕೊರುಕಿನ ಕಿವುನ ಕೊರುಕಿನ ಮಾರಂ ಮಸನ್ ಕೊರುಕಿನ ತೀನ ಮಾರಗವಾನಿ ಲೆಂಗ ಹಾವನಿ ಕುಲಿಂಗೆ ಸಸರಿನಿ ಕೊರುಕಿನ ತೀನ ಮಾರಗವಾನು ಲೆಂಗ ಹಾವನಿ ಕುಲಿಂಗೆ ಮಾರ ಮಬ್ಬಾ ಕೊರೋನಿಕೆ ಜಾನಾನ ಕೊರುಕಿನ ತೀನ ಮಾರಗವಾನು ಲೆಂಗ ಹಾವನಿ ಕುಲಿಂಗೆ ಯಾನ್ಯಾನ್ನಲ್ಲಯೋ